ಮಕ್ಕಳು ಅಮ್ಮ ಆಳು ರೆಡಿ ಅದಕ್ಕೆ ಟೂಂಜಿಸ್ಕೊಳ್ಳು ಅಯ್ಯೋ ಒಂದು ಮಕ್ಕಳು ಅಮ್ಮ.

ಮಡಾಯಿ ಮುರಾಯಿ ಜೋಡಾಗಿ ನಾಮ ಮಣಾನೋರು ತಾನಿಯಲೋ ಬಲ್ವೇರೆ ಅಡೆಯಲೋ ಅನಾಗೋರು.